ಅಂತ ಮುರಾದಿ ಅಂದ ಹಿಮಾದಿ ನವಿರ್ವಾದಿ ಅದತ್ತಿಯಿ ಅದ ತರೈಬಿ ತೈಬಿ ಕಲಸಿಯಾಯ್ ಅಮೈತ ಸೈರಿ ತಯಬ್ತ ಮೈರಿ ಉನ್ನೆ ಬಿ ಖೈರಿ ಕಲರ್ ಖಿಯಾಯ್ ಯಾ ಖೈರ ಮುಹಿ ಕುಲ್ಲಿ ಬಿರೈ وخير سهي كالاسكياي هبل استخاما خن الملاما هبل الكرامات زن